ಆಕಾಶವಾಣಿ ಕಾರ್ಗಿಲಿಕನ ಫ್ರೊಚ್ಚು ಪೋತ್ಪಿ ಪ್ರೋಗ್ರಾಮ್ ಸಗ್ಯತ್ ಪಾನಿಫಿಯಾ ಖುರಿ ಹಕೀಮ ಬಿಂತೆ ಫಾತಿಮಾ ಯಂಗ್ ರೆಸ್ಪಚಿಗಂತಿದುಲ್ಲ ಹಾಜಿರ್ ಸುಂಸಿ ಮಚಿ ಚೊಕ್ಸ್ನ ಪ್ರೋಗ್ರಾಮ್ಸ್ ನಾ ಬಖನ್ ಸರ್ಮ ಚುಂಚಿ ಅಚೆ ನಮು ಕಕ ನೊನುನ್ ಸಗ ಖದ್ಮತ್ ಯಂಗ್ ಜುನ ಸಲಾಂ ಪೋ ಫ್ರೊದ್ ಮಚನ್ ಸುಂಶಿಕ್ ಯಂಗ್ ದ್ಯಂಗ್ ಮಜಗಿ ದೆನ್ ತಂಗ್ ಸಕ್ ಗಾರ್ ಗಾರ್ ಜುಕ್ ಸೋದ್ನ ನದ್ಮೆತ್ ಸನ್ಮೆತ್ ಇರ್ಗಮು ಸನ್ಮೆಮ್ ಜುಕ್ ಸುದುಕ್ತು ಯಲಿಟಿನ್ ಮುಚಿ ಪ್ರೋಗ್ರಾಮ್ ಅರ್ಗಲುಕ್ ಜಕ್ ಖನುನ್ ಯುಕ್ ಸಿಯನ್ ತಂಗ್ ವಜಿನುತ್ ಮಚಿಸ್ ದಿರಿ ಪ್ರೋಗ್ರಾಮ್ ಇಸ್ತುಲಿಕಾ ಎಂತಂ ಸುಪಿ ಲೊಕ್ಸೋ ಜಗುನ್ ಲೊಕ್ಸೋ ದುನ್ಮಾನ್ ಯಾ ಲೊಕ್ಸೋ ಲೋನ್ ಇಸ್ಕೊಲ್ಲ ಹಾಗೋಸ್ ಕಿ ಚುಪಿ ಫ್ರಲುಕ್ಸ್ ಬಾತಂ ದೇ ಫ್ರಿಸ್ ದಿರಿ ಪ್ರೋಗ್ರಾಮ್ ಪಿಯಂ ಸರ್ಬಸ್ಲ ಅಜ್ ಎಂತಂ ಸುಪಿಕ್ ವರ್ಲ್ಡ್ ಡೇ ಟು ಕಂಬಟ್ ಡಿಸರ್ಟಿಫಿಕೇಶನ್ ಅಂಡ್ ಡ್ರೌಟ್ ಇಸ್ಕೊಲ್ಲ ಸ್ಪಿರಿಕ್ ಸುಮ್ ಜುಚಸ್ ಇನ್ ದೇ ಲಜುಕ್ ಪಿಕ ಅನಿ ಹಾಜಿಯಾ ಜಹರಾ ಬತೂಲಿಕನ ಟಿಸ್ವಿಕ್ ಎನ್ ಮಜತ್ ಯಂಗ್ ಪ್ರೋಗ್ರಾಮ್ ಇಸ್ ಹಂಸಿಕಾ ತುಸ್ ಲುಸ್ನ ಹಾಜಿ ಬಾಬೇಸ್ ಕತ್ಯಂ ನೋ ಹೇಗಂ ಜಕ್ಸಿಯೋತ್ ಕಸಿತ ಪ್ರೋಗ್ರಾಮ್ ಅರ್ಗಲುಕ್ ಜಕ್ಕನು ಅಜ್ ಎಂತಂ ಸುಪಿಕ್ World Day to Combat Desertification and Drought is called as Perixum Juit. Program Nyan Khanun Almi Yome Incidadi Sehra Zadgi Dona Khushuk Sali Diri Jakpu Malla Khumiton Po Dena Insukki Mati Maholiyati Nizam Po Sehra Zadgi Dona Se Zarkhizya Nuk Kami Yonchas Pe Wajika Tzamshi Ngata Naqzbar Do Thonganyut Den is called Lahagos Ketchukchas Insuk ಯಂಗ್ ತುಂಚಿಕ್ಸಿ ದನ ಎಂಚುಕ್ಕಿ ಮಿಮಾಂಸುಲ ದಿಸ್ಕೋರ್ ಲಹಾಗೋಸ್ ಕೆ ಚುಕ್ಚೆಸ್ ಕಿ ಸಾವ್ ಮತಿ ಫಿಲ ಚಾಮ್ಶಿ ಖಕ್ಚನ್ ನಕೆ ಮತಿ ದೌಲತ್ ಚಿಕ್ ಇನ್ ಜರೆ ಯಂಗ್ ದಿರಿ ಶುಂಗ್ಲುಕ್ಸ್ ಬಚಸ್ ಪುಂಗ ತಂಗ್ ಸಕೈಕ ಖಕ್ ಇನ್ ಜರೆ ಸೆಹರಾ ಜದಗಿ ಯಾ ಖುಶುಕ್ ಸಾಲಿ ಸ್ಕಂಬು ಚಚಸ್ ಪು ನ ಸಿರ್ಫ್ ಜರ್ಇ ಪೈದಾವಾರ್ ಲ ಮುತಾಸಿರ್ ಬಚ ಮೆನ್ಸು ಬಲ್ಕಿ ಮತಿ ಛೂ ಖಜಸ್ ದೊನ ಮಾಹೋಲ್ ಇಕಾಂ ಲೇಗಿನ ಸಂಗೀನ್ ದಿ ಖತ್ರ ಖಚಿಕ್ ಯೋಂಚಸ್ ಇನ್ಸುಕ್ ನಮ್ಜಿ ಗುರ್ಲುಕ್ ಸಿಸ್ ಟ್ರೋಲಿಕಾ ದಿ ಚೋಸ್ masalaman mang mit pish yon no tin suk gaw ni kana ngata nga strong looks be ming na ching ngen ngen chang ma mang mo chuk ches chu thik ba se kol ches do na kodrati wasaili tahfuz ba ches pu legina chachik in suk program ngen khanon diri saw ngati fla dan chu khan ashi pe shi tin na legina chu ne ama chi inam saw zar khiz ches pu na sir ngata khoragi strol chaches in balki ngati ಮತಂಗಾ ಛು ಲಿಖಮು ಥಪ್ಚೆಸ್ ಹಯಾತಿ ಅತಿ ತನೋದನ ಮೆಹಫೂಜ್ ಮುಸ್ತಕ್ಬಿಲ್ ಚೀಫಿಲ ಮತಾ ಲಿಗಿನ ಛಚಿಕ್ ಇನಂ ಅಮ್ಮ ಅತಿ ಮೋಸಮಿ ಗರ್ಜಾ ಅಂಚಸ್ಪುಸ್ ದನ ಅತಿಸ್ ಠಿಕ್ ಮೆತ್ ಪಾ ಛು ಕೊಲ್ಚಸ್ ದನ ಕುದ್ರತಿ ವಸಾಯಿಲ್ ಸಕ್ ಗೈರ್ ಮೊಹ್ತಾಜ್ ಜಸ್ತಿ ಕ ಕೊಲ್ಚಸ್ ಪಿಸ್ ತೋ ಲಿಕಾ ಮತಿ ಸಾಂಜಕ್ ಬಜಕ್ ಬಂಜರ್ ಚಿನ್ ಯುತೆ ಇನ್ಸುಕ್ ಪ್ರೋಗ್ರಾಮ್ ಯಂಕನು ಮತಾ ಅರ್ಥಕ್ಸ್ಪುನ್ ಮತಿ ಖತ್ತೆ ಲದಾಖ್ ಹಿಂದೂಸ್ತಾನಿ ಸರ್ದ ಸೆಹರಾ ಜಿರ್ಬಚಾತಂ ಮತಂಗ ರೀ ಬಾರಿ ಅನುಗ ವಾಕ ಪಿ ಮಲ್ಸಿಗಿನ ಯಾನ್ ದಿರಿ ಮಲ್ಸಾನಿ ಕಂಗತ ಛರ್ಪಲಿ ಗನ ಯುಂಚಿ ಛಾತಂ ಮತಿ ದಾರ ಮದಾರ್ ಪು ಗಿಲೇಶರ್ ಇಚುನಿ ಕತಂ ದಿ ಫ್ರಿಸ್ ಮತಿ ಫಿಲಂ ಲೇಗನ ಶಕಪ್ಲಸ್ ಬಾರ್ದು ಮಂಗ್ಮಿ ಥೊಂಚಸ್ ಯುತಿನ್ ಸುಕ್ ಚಜುನ ಮತಿ ನಮ್ಜಿ ಗ್ಯುರ್ಲುಕ್ಸ್ ಪೇಸ್ ನಮ್ಜಿ